0: ಹೇಳ್ತೇನೆ, ಮಲ್ಲವಾರಾಕ್ಷಿ ಗಾಯನ ಕಲಗಿದೆ, ದುಲಹಾಯ್ ಪನಸ್ ಹತ್ರ ಇದೆ.
1: David Peris Motor Company within Rajya Sevaka Opata Bajaj Three Road Rata Saha Motorcycle Sandaha Suvisheshi Varaprasad Saha Dimana DPMC Rajya Pranama Amatanna 01114 700 600